ಸಾಂಗ್ ನಲ್ಲಿಜಮ್ಮ ಬುದ್ಧಿಪ್ತ ಊನೇನ್ ಮಯ ಮಯ ಗಾಲೆ ಬಂತೆ ನೀದೆ ಉಂಗು ನೀ ಚಮ್ಮಾಗಿತ್ತೋಂಗಾನೆ ಸಮ್ಮಾಜಿಬಿ ಕಾಕಾಯ್ತರಾಪಿ ನಿಗಿತ್ತೋಂಗಾನೆ ಸುಗೋಯ್ತ ಗೆಣ್ಯೋರು ತಿನ್ನಿತ್ತೋಗಿ ಪಾಟಾಯ ಕೊರ ಸ್ಟಾಟು 74-7 ಕಸನೆ ನೀವು ಅಸಮ್ಮಾ ಊನಾನ್ಯೋನ್ ಅರೋನಿ ಶರಣ್ ಕಾಕೋಯ್ ನೆತಾಯ್ ನ್ಯೋಕಿ ಕಾಜಿ 30,000 ಶರಣ್ ಕೇ ಗು ನೆತಾಯ್ ಸೋಂಗು ನಿತಾ ಮೆಜಬಿ ಗತಾ ಸಗಾಲ್ ಕೇ ಗಲಾಲ್ ಗೋನಾ ಮೆಜಬಿ ಸಗಾಲ್ ತಬಿ ತೊಂಗು ಪಿ ಗಾಯ ಉಂಗು ಸಮೋಗಿ ಹಾಯ ಬೋನಾ ಸ್ಕೋಜ ಮನೆ ಗೋಲಿ ತ್ಯಾಬಿ ಕೆ ಅರೋನಿ ಪಿ ಓಲಾ ಗೆಲ್ ಜಿನ್ ಲಂಜಿನ ಬಮ್ಯ ತಾನು ಅರೋನಿ ಡೇವಿ ತೋ ಗೆಲ್ ಜಿನ್ ಬಮ್ಯ ಅಂಬಿಲಿ ಅರೋನಿ ಗಿ ಪಿಯಾ ಗೋ ಗೆಲ್ ಜಿನ್ ಬ 1000 ಅಯ್ಯ ಮಯಾ ನೆ ಗುಂಗ್ವೆ ಯಾ ಮೆಲ ಜಿನ್ ಬ 1000 ಕ್ವಾ ಮೆಜಿ ತನ ಬಮ್ಯ ಅಂಬಿಲಿ ಇವೋನ್ ಕ ಗಿ ಗೋ ಜಿ ಮ್ಯಾ ಸಿತಾ ಮಯಾ ನೆ ಗುಂಗ್ ಕರಾ ಕೆ ನ್ಯೋರು ನಾ ಗೆ ನ್ಯೋರು ಜೆಂಗೆ ರಿಂಗೆ ನಿ ವೇಕ್ ಸಾರಾ ಗೆ ತೆ ಸುನ್ ಲಂಜಿ ಲಂಜಿ ಲಂಜಿ ಲಂಜಿ ಲಂಜಿ ಸ್ಟಾಟು 74-7 ನಂಬರ್ 7 ಮಿ ಲಂಜಿ ಓಲಿ ಕಪಿಸಾ ಕ್ಯೋಲ್ ಡೋ ಲಂಜಿ ಗೋಲಿವೆ ಮಂಗನಾಲ ಸಲ್ಯೋ ಅಜಿನ್ ಕೋ ತಿನ್ಯೋ ಅರೋನಿ ಜಿ ತಾಗೆ ನೆ ಗಿ ಕುರೆ ಇನ್ ಕೆಂಬಾಯ್ ಕೆಂಬಾಯ್ ನೆ ಬಾಯೆಂ ಕಾಗಿ ಗೋ ಜಿ ತಾ 3000 ಬಾಸ್ ಕಾಂಗಿ ಪಿಕ್ಸ್ ಸೀತು ಮಾತ ಗೋ ಯೈತ್ ಮರಾಂಗ ಪಿಕ್ಸ್ ಸೀತು ಇನ್ಯೆ ಸೋಂ ಗೋ ಇತೆನ್ ಸಾ ಸಬಾ ಗೋ ತೋ ಮಗಾ ಬಿತಾ ಯಪ್ತೆ ಇತು ಗೋ ಲುಂಗು ನಾ ಯತೆ ಸೆ ತಾ ಇತ್ ಮೊನ್ ಮೆಲ್ ಗೋ ಲೆಜಿನಿನ್ ಕಾ ಗೋ ಲೈನ್ ಇಂಗೆ ದಾನ ಗೋ ಗೋ ತರ ಬಿನ ಗಾಮ್ಯೋ ತೈಸ್ ಹಂಗ ನಾ ಲುಂಗು ನಾ ಲಾ ಬೋ ಮೆತ್ ಕೋ ಮಿ ನೆ ರನ್ ಗೋ ಲಾ ತಾ ಕಾ ಪೆಸಾ ಜೇಗೆ ನಿ ನ್ಯೋ ತಾ ಗೋ ಆಯೆ ಮುಂಗಾ ರೆ ತರ ಬಿನ ಗಾಮ್ಯೋ ತಾ ಮೋ ನ್ಯೋ ತಾ ಗೋ ಕೋ ಮಿ ತೆ ಉಲಿಂ ಬೈಲ್ ದೋ ರೇ ತಿ ಕಾ ಗೆ ಲ ಕಾ ಪೆಸಾ ಕಾ ಅಂಡ್ರೋ ಗಪ್ ಚೈ ತಾ ಗೆ ಕೋ ಗಾ ಮಿ ಪ್ರೆಸಿಡೆಂಟ್ ಲೇ ಬಿನ ಲಂಗ ತಾ ಕೋ ಕೋ ಗೋ ಕೋ ತೋ ಹೌ ಗೋ ನಾ ಬೋ ರ ತೆ ಪಿ ಗಾ ಗಿ ಗೋ ಸಬ್ ಚ ಬಿ ಗೋ ಹೋ ಸಬ್ ಚ ಬಿ ಕಾ ಬರ ಗಿ ತೋ ಗೆ ನಿ ಶ ಕಾ ನೆ ಯಾ ಗಿ ನ ಗಿ ತೋ ಸಾ ಮೆ ಕೆ ಮನೆ ಬಕ್ ಕ ಬೈ ನಿ ಸೆ ಹಾ ಗೋ ಮೋ ಗೋ ಮಿ ರೆ ಪಾಸ್ ಕ್ಯಾ ಅನ ನಿ ಮೋ ಗೋ ಸಬ ಪಲಿ ಜೋ ತೆ ಲ್ವಾ ಗೆ ತಾ ಬುಲಿ ಸಾ ಗೆ ಆ ಪೋ ಗೋ ಸನ್ ಗೆ ನಿ ಶ ತೋ ಬಂ ಗಾ ಬಾ ಸಿ ಗೆ ಕ್ರಾಮ್ಸ್ ಏ ಸ್ಟಾಟಸ್ 74 ಆಶ್ ಕಾ ಸೆ ರೆ ನಿ ಯೋ ನಂಬರ್ ಗಾ ಬಿ ನಂಬರ್ 7 ಓರ ನಿ ಜಿ ತನೆ ಗೆ ಗೋ ರೆ ಎಡಿನಾ ಎಡಿನಾ ಎಡಿನಾ ಎಡಿನಾ ಹಾಗೋ ಜೋ ಜಿ 1000 ಲಂಜಿ ಇರೋ ಗಾ ಸೆ ರೆ ನಿ ಯೋ ದೈ ಗೆ ಜೆ ಕೋ ಯೆ ಜೋ ಗಾ ಗೆ ತಿ ನಿ ಗೋ ಇ ಸೈ ತಾ ಬಲ ಗೋ ಯೋ ಗಾ ಬೆ ಮೆ ಆ ಮೆ ಜೆ ಜಿ ತು ಗೋ ಲಿಂಗು ನಿ ನಾ ತೋ ಮಿ ನ್ಯೋ ರೋ ಗೆ ನೆ ತೋ ಮಿ ನ್ಯೋ ಸೋ ಗೋ ನಿ ನಂಬರ್ ಅಂಡಾ ಅಗಿಂಗೆನ್ ಸೋ ಗೋ ನಿ ಸ್ಟಾಟು 74 ಆಶ್ ಡೋ ಗೆಟ್ ನಂಬರ್ ತಾ ಗಾ ಸೆ ರೆ ನಿ ಯೋ ಲಾ ಪಾ ತಾ ಡೈರೆಕ್ಟ್ ಅಗೋ ಇ ಡೋ ಗೆಟ್ ನಂಬರ್ ತಿಸ ಜಿ ತು ಗೋ ನೆ ಗೋ ಸಾ ನಿಂಗು ನಿ ಕೋತೆ ಸತಾ ಲೋ ಗೋ ಗಾ ಬೆ ಮೆ ತಿ ತಸ್ತಾ ಇ ನ್ಯೋ ಅಗಿ ಮೆಗೆನ್ ಶು ಐ ಲೆ ಮಾ ತಿ ವೇ ಗೆ ಬೋ ಇಂ ಸೋ ಗೋ ನಿ ರಾ ನಿ ಯಾ ನಿ ನ್ಯೋ ಅಗಿ ವೇ ಗೆ ಗೆ ಗೋ ನಿ ನಿ ಗೋ ಮೈ ಗೋ ನಿ ನೆ ತಾ ಇ ವೇ ಗೆ ತಿ ಗೆ ತಿ ನ ಬಾ ಇ ಅಮು ಇ ಸಿ ಕೋ ತಿ ನ್ಯೋ ಗೋ ತಕ್ ತಿ ಗೆ ತಿ ಶಕ್ ಸೋ ಮ ಗೋ ಗೆ ಲೋ ಗೋ ಗಾ ಸಲ್ ಸಮ್ ಗೋ ಸಲ್ ತಿ ಸಾ ಇ ನಿ ಜೋ ಕೋ ತೋ ಸ್ಕಾ ಗೋ ತರೆ ನಿ ಮನ್ ಮಮಿ ಅಗೋ ಮು ಜಿ ನ್ಯೋ ರಾ ಬೆ ನಿ ಕೆ ತಿ ತಾ ಎಲಿ ಬೋ ತಾ ಗೆ ಗೆ ಕೋ ಗೆ ಸಾ ಬೋ ಜೋ ತೋ ಕೋ ಮೋ ಗಾ ಚಾ ಮ್ಯ ಬೋ ಚಾ ಬೆ ಸಾ ಮಾ ತಿ ಮಾ ತಿ ಸಿ ಸೋ ಅಮೆ ಚೆ ಗಿ ಮಿ ತೋ ಗೆ ನಿ ಸ್ಟಾಟು 74 ಆಶ್ ನಂಬರ್ ಕಸರೆ ನ್ಯೂ ಗೊರೆಯೇ ಕಿಮಿ ತೆ ನಂಬರ್ ತೆಸಾ ಕಿಮಿ ನಂಬರ್ ತೆಸಾ ಬಮ್ಮು ಆವು ನಂಬರ್ ಸಬನ್ ಜೊತು ಮೆ ಕ್ವಾ ಮಾಬು ಏ ಕಗಿ ತೆಲೆಲ್ ಗಪೆ ಸಂಗ್ಯೋ ತೊ ಆಗಾ ಬಿರ್ ಸುರುತ್ ಕಪೆ ಸಾ ಸುಗ ಬಿ ಕುಗೆ ರಬಿ ಕೆ ಜಾ ಅ ಮಿ ರಬಿ ನೆ ಕ್ಯೂ ಇವೆ ಜೆ ಚಬ ಚಿ ತುಗುಲ್ ನೆ ಮಜೆ ರಬಿ ಎ ತೊ ಮ ಡಗೆ ಯಾ ತಗೆ ಗೆ ಕೋಯ್ ತುಲು ಕೋಯ್ ಗಾಬೆ ಮೆ ತೆ ಅಕ್ತಿ ಮನ್ ಮೆಲಿ ಕಸ್ತನೆ ನ್ಯೂ ಕಿ ತ ನಾಮೆ ಜಾ ಸಾಮಿನ್ ಗೆ ಚೋಂಗಾನ್ ಗೋ ನಿ ಅಗೆ ಗೆ ಮಾಮೆ ಜೆ ಗಲೆ ಕೆ ಚಾ ಅಮೆ ಜಾ ಸಾಮಿನ್ ಆಲಿ ಕೋತ್ ಕೋ ಗೈ ನ್ಯೋ ಸೋ ಗೋ ನ್ಯ ಕೋ ತೊ ಮಿ ನ್ಯೋ ರುಗಿ ಕೋತೆ ಸತಾ ಲುಗೊ ಗಾಬೆ ಮೆ ತಿ ವೇಗೆ ಕೋತ್ ಕೋ ತೊ ಮಿ ತೆ ಸೋ ಗೋ ನಿ ಕೋತೆ ಸತಾ ಲುಗೊ ಗಾಬೆ ಮೆ ತಿ ವೇಗೆ ಆಗಿ ಮೆಗೆನ್ ಶು ಐ ಲೆ ಕೆ ವೇಗೆ ಸೋ ಗೋ ನಿ ಕೋತ್ ಕೋ ತೆ ಇಗೆರ್ ಮೆಸೇಜ್ ನ ಗಲೆ ಜಿನ್ ಕನ್ಫರ್ಮ್ ಕೈ ರಿಸೀವೆನ್ ರಬೆನೆ ಕೆ ತೆ ಜುಗಲೆ ಪಾಸ್ ಇ ಲೆ ಜಿ ಗೆ ಗಾ ನ್ಯೋ ರುಸ್ ಲಗಿನ ಕೋ ತಿ ನ್ಯೋ ಆಗಿ ನ್ಯೋ ಗಾ ಗೆ ಗಾ ಮೇರೋ ಆಗಿ ಲು ಸೆ ನೋಬಿ ಕೋ ಗೆ ಜಲಿಲ್ ಅಮು ಗಾ ತರು ಬೆ ತಿ ಕೆ ತಿ ನೆ ಬತಾ ಇ ನ್ಯೋ ರು ಸ್ಟಾಟು 74 ಆಶ್ ಡು ಗೆಟ್ ನಂಬರ್ ನಂಬರ್ ಗಾ ಬಗ ಸೆ ನ್ಯೋ ನಂಬರ್ 7 ನಂಬರ್ 7 ಕಿಲಾ ಮುತು ಇಂಗೆ ಡೋಗಾ ನಂಬರ್ 7 ಕಿ ಗುರನ ಐಸೆ ಕಿಲಾ ರಾಫ್ಸರಂ ಆ ವೇಕ್ಸ ಓಕೆ ಬತ ಲೋಗೋ ಗಾ ಬೆ ಮೇತ್ ಅಗಾ ಮಜೆಂ ಕಾ ವೇಕ್ಸ ಇ ಟೋಗನ್ ಕೊಲೆ ಕೋಚಿ ಇತ್ತುಗುಲ್ ಕುನಿ ಒಚಿನ್ ಗೆ ರಬೆ ನೆಕ್ಕಿ ಯೋಗಾ ಜಬ ನಾ ಸೆ ಬಲ್ಲನ್ ಜಿ ಅಮುಗ ಬಿ ಜೆಗೆ ಅಲ್ಸಿ ತುಗುಲ್ ಅಂಜಿ ಮಿತ ಬಂದಾ ರೇಡಿಯೋ ಅನನ್ ಕೋ ಇನ್ ಎಲೆ ಬುಸ ಸಮ್ ಗುನಿ ತಾ ಮೆಜೆ ಬಿ ಗತಾ ಪಿಕ್ಸ್ ಸಿ ತಿ ತಾ ಮೆಜೆ ಸೊ ಪಿಜಾ ತಕ್ಸಿ ತ್ಲಾಸ್ ಮಗ ಬಿ ಅರಗಾರಗ ತೋಂದೆ ಕಾಸ್ ಸ್ಟಾಟಸ್ 74 ಆಶ್ ನಂಬರ್ 7